ನಾನಾಂ ನೂನಂ ನದೀ ತಡಾಗ ಕೂಪ ಜಲ ಸಂಬದ್ಧಾ ಸ್ಮೃತಯ ಭವಿಷ್ಯಂತಿ. ಕಶ್ಚಿತ್ ತಡಾಗೇ ಪ್ಲವನಂ ಸ್ಮರಿಷ್ಯತಿ, ಕಶ್ಚಿಚ್ಚ ಮಿತ್ರೈಃ ಸಹ ತಡಾಗ ತಟೆ ಕ್ರೀಡನಂ, ಕಶ್ಚಿತ್ ತಸ್ಯಾಹ ಮೃತ್ತಿಕಾಯಃ ಸುರಭಿಂ ಸ್ಮರಿಷ್ಯತಿ. ಬಾಲ್ಯಕಾಲಸ್ಯ ಏತಾದೃಶ್ಯಃ ಸ್ಮೃತಯಃ ಜೀವಿತ ಪರ್ಯಂತಂ ಹೃದಯೇ ಪ್ರತಿಷ್ಠಿತಾಃ ತಿಷ್ಠಂತಿ. ಸಖಾಯಃ ಏತಾದೃಶೀನಾಂ ಸ್ಮೃತೀನಾಂ ರಕ್ಷಣಾಯ ಪ್ರೇರಣಾದಾಯಿನಿ ಕಥಾ ಏಕಾ ಉತ್ತರಪ್ರದೇಶಸ್ಯ ಬಸ್ತಿ ಜನಪದಾತ್ ಪ್ರಕಾಶಮಾಗತಾಸ್ತಿ. ಬಸ್ತಿ ಜನಪದಸ್ಯ ಆಕಾಶಗುಪ್ತಃ ಸ್ವಗ್ರಾಮಸ್ಯ ಮನೋರಮಾ ನದೀಂ ದೃಷ್ಟ್ವಾ ಅತ್ಯಂತಂ ದುಃಖಿತಃ ಭವತಿ ಸ್ಮ. ಯತಃ ಯಾಂ ನದೀಂ ಸಹ ಸ್ವಬಾಲ್ಯ ಕಾಲೇ ಸ್ವಚ್ಛಾಂ ಸಜೀವಾಂ ಚ ದೃಷ್ಟವಾನ್ ಆಸೀತ್, ಸಾ ಕಾಲೇನ ಸಹ ಪ್ಲಾಸ್ಟಿಕ ಸಂಚಯೇನ ಆಚ್ಛಾದಿತಾ ಭವತ್, ಮಲಿನತಾ ನಿರಂತರಂ ವರ್ಧಮಾನ ಆಸೀತ್. ಶ್ರೀಮಾನ್ ಆಕಾಶಗುಪ್ತಃ ನಿಶ್ಚಿತವಾನ್ ಯತ್ ಸಹ ಪರಿದೇವನಂ ನ ಕರಿಷ್ಯತಿ ಅಪಿತು ನೂತನಾರಂಭಂ ಕರಿಷ್ಯತಿ, ನ ಖಲು ಪರಿದೇವನಂ ಅಪಿತು ನೂತನಾರಂಭಃ ಇತಿ ತಸ್ಯ ಮಂತ್ರಃ ಅಭವತ್. ಸಹ ಸ್ವಮಿತ್ರಾಣಿ ಅಪಿ ಸ್ವೇನ ಸಹ ಸಂಯೋಜಿತವಾನ್, ತೇಷಾಂ ಸಮೀಪೇ ಕೇವಲಂ ಜಾಲಂ ಕುದ್ದಾಲಃ ಕಂಡೋಲಶ್ಚ ಆಸೀತ್ ಪರಮ ಶಕ್ತಿರಾಸೀತ್. ಪರಿವರ್ತನಸ್ಯ ದೃಢಃ ಸಂಕಲ್ಪಃ ಏತೇ ಯುವಾನಃ ನದಿ ಮಧ್ಯೆ ಅವತರಂತಿ ಸ್ಮ, ಶೈವಲಂ ನಿಷ್ಕಾಸಯಂತಿ ಸ್ಮ, ಪ್ಲಾಸ್ಟಿಕಂ ಅವಕರಂ ಚ ಬಹಿರಾನಯಂತಿ ಸ್ಮ. ಅನೇಕ ವಾರಂ ಏಕಸ್ಮಿನ್ ದಿನೇ ಪಂಚಾಶತ್ತಃ ಷಷ್ಟಿ ಕಿಲೋಗ್ರಾಂ ಪರಿಮಿತಂ ಅವಕರಂ ನದ್ಯಾಃ ನಿಷ್ಕಾಸಿತಂ. ಶನೈಃ ಶನೈಃ ಮನೋರಮಾಯಾಃ ನದ್ಯಾಃ ಸಹ ಭಾಗಃ ಪುನಃ ನಿರ್ಮಲಃ ದೃಶ್ಯತೆ ಸ್ಮ. ಸಮೀಪವಾಸಿನಾಮಪಿ ಜನಾನಾಂ ಧ್ಯಾನಂ ಅಸ್ಮಿನ್ ಕಾರ್ಯೇ ಆಕರ್ಷಿತಂ, ಜನಾನಾಂ ಮಧ್ಯೆ ಸ್ವಚ್ಛತಾಯಾಃ ವಿಷಯೇ ಜಾಗರೂಕತಾ ವರ್ಧಿತಾ. ಸಖಾಯಃ ಏತಾದೃಶೀ ಏವ ಪ್ರೇರಣಾದಾಯಿನಿ ಕಥಾ ಗೋವಾ ಪ್ರದೇಶಾತ್ ಪ್ರಾಪ್ತಾಸ್ತಿ. ಗೋವಾ ಪ್ರದೇಶಸ್ಯ ಬಾಲಕೃಷ್ಣ ಅಯ್ಯ ಮಹೋದಯಃ ಸೇವಾನಿವೃತ್ತಃ ಶಿಕ್ಷಕಃ ಅಸ್ತಿ, ಕಿಂತು ಸಮಾಜ ಸೇವಾಂ ಪ್ರತಿ ತಸ್ಯೋತ್ಸಾಹಃ ಅದ್ಯಾಪಿ ತಥೈವ ವರ್ತತೆ. ಮಡ್ಡಿ ತೋಲಾಪ ಪ್ರದೇಶೇ ಜಲ ಸಮಸ್ಯಾಂ ತಂ ಅತ್ಯಂತಂ ಪೀಡಯತಿ ಸ್ಮ, ತೇನಾಪಿ ಸಮಾಧಾನಾರ್ಥಂ ಕಾರ್ಯಂ ಆರಬ್ಧಂ. ಬಾಲಕೃಷ್ಣ ಮಹೋದಯೇನ ಜಲ ನಲಿಕಾನಾಂ ಸ್ಥಾಪನೆ ಮಹತ್ವಪೂರ್ಣ ಭೂಮಿಕಾ ನಿರ್ವ್ಯೂಢಾ, ಅನೇನ ಅನೇಕಾನಿ ಗೃಹಾಣಿ ಯಾವತ್ ಜಲಸ್ಯ ಆಪೂರ್ತಿ ಅಭವತ್, ಯೇ ಪರಿವಾರಾಃ ಪ್ರತಿದಿನಂ ಜಲ ಪ್ರಾಪ್ತ್ಯರ್ಥಂ ಸಂಘರ್ಷಂ ಕುರುವಂತಿ ಸ್ಮ, ತೇಷಾಂ ಕೃತೆ ಏಷಾ ಮಹತ್ಯುಪಶಾಂತಿರಭವತ್. ಸಖಾಯಃ ಗತ ಮಾಸೇ ಮಮ ಏಕಃ ಅತೀವ ಸುಖದಃ ಅನುಭವಃ ಅಭವತ್, ಅಸ್ಯ ಸಂಬಂಧಃ ಮನ್ ಕಿ ಬಾತ್ ಇತ್ಯನೇನ ಅಪಿ ಅಸ್ತಿ, ಅತಃ ಅದ್ಯ ಅಹಂ ತಸ್ಯ ಚರ್ಚಾಂ ಭವದ್ಭಿಃ ಸಹ ಕರ್ತುಂ ಇಚ್ಛಾಮಿ. ತಮಿಳುನಾಡು ರಾಜ್ಯಸ್ಯ ನಾಗರಕೋಯಿಲ ನಗರೆ ಮಮ ಏಕಯಾ ಅಧ್ಯಾಪಿಕಯಾ ಸಹ ಮೇಲನಂ ಅಭವತ್. ಪ್ರಾಯಃ ತ್ರಿಂಶದ್ ವರ್ಷೇಭ್ಯಃ ಪೂರ್ವಮಪಿ ಮಯಾ ತಯಾ ಸಹ ಮೇಲನಂ ಜಾತಮಾಸೀತ್. ಅಹಂ ಗಿರಿಜಾ ಅಮ್ಮಾ ಮಹೋದಯಾಯಾಃ ವಿಷಯೇ ವದಾಮಿ, ಅಸ್ಯಾಃ ಮೇಲನ ಕಾಲೇ ಕೇಚನ ಯುವಾನಃ ಛಾತ್ರಾಃ ಅಪಿ ತಯಾ ಸಹ ಉಪಸ್ಥಿತಾಃ ಆಸನ್. ಸಖಾಯಃ ಗಿರಿಜಾ ಅಮ್ಮಾ ಮಹೋದಯಾ ಪ್ರಾಯಃ ಪಂಚದಶ ವಿದ್ಯಾಲಯಾನ್ ಸಂಚಾಲಯತಿ, ತೇಷು ಚೆನ್ನೈ ನಗರ ಸ್ಥಿತಃ ಜಯಗೋಪಾಲ ಗರೋಡಿಯಾ ಹಿಂದೂ ವಿದ್ಯಾಲಯಃ ಪ್ರಮುಖಃ ಅಸ್ತಿ, ತಸ್ಯಾಃ ದೇಶಭಕ್ತೇಃ ಭಾವನಾ ಪ್ರತ್ಯೇಕಂ ಭಾರತವಾಸಿನಂ ಪ್ರೇರಯಿತ್ರೀ ಅಸ್ತಿ, ಸಾ ಮನ್ ಕಿ ಬಾತ್ ಕಾರ್ಯಕ್ರಮಾತ್ ಪ್ರೇರಣಾಂ ಪ್ರಾಪ್ಯ ದೇಶಸ್ಯ ಅನೇಕೇಭ್ಯಃ ಸೈನಿಕೇಭ್ಯಃ ಯೋಗದಾನಂ ಕರ್ತುಂ ಸಂಕಲ್ಪಮಕರೋತ್. ಏತದರ್ಥಂ ತಯಾ ಸ್ವೇಷು ಸರ್ವೇಷು ವಿದ್ಯಾಲಯೇಷು ಅಧ್ಯಯನರತಾಃ ಛಾತ್ರಾಃ ಪ್ರೇರಿತಾಃ. ಸಾ ಬಾಲಕಾನ್ ಉಕ್ತವತಿ ಯತ್ ತೇ ವೀರಭಟಾನಾಂ ಕೃತೆ ಪ್ರತಿದಿನಂ ಏಕಂ ರೂಪ್ಯಕಂ ಸಮರ್ಪಯೇಯುಃ, ಏವಂ ಏಕಸ್ಮಿನ್ ವರ್ಷೇ ಪ್ರತ್ಯೇಕಸ್ಯ ಛಾತ್ರಸ್ಯ ಪಕ್ಷತಃ ಪಂಚಷಷ್ಟ್ಯಧಿಕ ತ್ರಿಶತ ಮಿತ ರೂಪ್ಯಕಾನಿ ಸಂಚಿತಾನಿ ಅಭವನ್. ಏತೇಷಾಂ ಲಘು ಲಘು ಯೋಗದಾನೇನ ಪ್ರಾಯಃ ಚತ್ವಾರಿಂಶಲ್ಲಕ್ಷ ರೂಪ್ಯಕಾನಿ ಸಮಾಹೃತಾನಿ. ಗಿರಿಜಾ ಅಮ್ಮಾ ಮಹೋದಯ ಏತಸ್ಯಾಃ ಸಂಪೂರ್ಣಾಯಾಃ ರಾಶೇಃ ಧನಾದೇಶಂ ಮಹ್ಯಂ ಸಮರ್ಪಿತವತಿ. ತಯಾ ಸಹ ಸಂಭಾಷಣಕ್ರಮೇ ಮಯಾನುಭೂತಂ ಯತ್ ಮಾತೃಭಾರತ್ಯಾಃ ಪ್ರತಿ ತಸ್ಯಾಃ ಸಮರ್ಪಣ ಭಾವಃ ಕಿಯತ್ ಗಭೀರಃ ಅಸ್ತಿ. ಗತ ವರ್ಷೇ ಏವ ಚೆನ್ನೈ ನಗರಸ್ಯ ಪ್ರಥಮಃ ಹಿಂದೂ ಮಹಾವಿದ್ಯಾಲಯಃ ಸ್ವಸ್ಯ ಪಂಚಾಶದ್ ವಾರ್ಷಿಕೀಂ ಪೂರ್ಣತಾಂ ಅಗಚ್ಛತ್. ದೇಶಸ್ಯ ಶಿಕ್ಷಾಕ್ಷೇತ್ರೇ ಸಾಂಸ್ಕೃತಿಕ ಗೌರವಸ್ಯ ಚ ಸಂವರ್ಧನೆ ಅಸ್ಯ ವಿದ್ಯಾಲಯ ಸಮೂಹಸ್ಯ ಭೂಮಿಕಾ ಅತೀವ ಪ್ರಶಂಸನೀಯಾಸ್ತಿ. ಅಹಂ ತೇನ ಸಂಬದ್ಧೇಭ್ಯಃ ಸರ್ವೇಭ್ಯಃ ಜನೇಭ್ಯಃ ಹಾರ್ದಿಕಾಃ ಶುಭಕಾಮನಾಃ ವಿತರಾಮಿ, ತಥಾ ಚ ತೇಷಾಂ ಛಾತ್ರಾಣಾಮಪಿ ವಿಶೇಷತಯಾ ಪ್ರಶಂಸಾಂ ಕರೋಮಿ ಯೇ ಸ್ವೇಷಾಂ ವೀರ ಸೈನಿಕಾನಾಂ ಕೃತೆ ಯೋಗದಾನಂ ಕೃತವಂತಃ. ಸಖಾಯಃ ಭಾರತಸ್ಯ ಪ್ರತ್ಯೇಕಸ್ಮಿನ್ ಗ್ರಾಮೇ ಪ್ರತ್ಯೇಕಸ್ಮಿನ್ ನಗರೆ ಕಿಂಚಿತ್ ಏತಾದೃಶಂ ಕಾರ್ಯಂ ಪ್ರವರ್ತತೆ ಯತ್ ಅಸ್ಮಾನ್ ಪ್ರೇರಯತಿ. ಕತಿಪಯೇಷು ಅವಸರೇಷು ಏತೇಷಾಂ ಪ್ರಯತ್ನಾನಾಂ ವ್ಯಾಪಕಃ ಪ್ರಚಾರಃ ನ ಭವತಿ, ಕಿಂತು ಯದಾ ವಯಂ ತಾನ್ ಜ್ಞಾತುಂ ಆರಭಾಮಹೇ ತದಾ ವಿಶ್ವಾಸೋಯಂ ಅಧಿಕಂ ದೃಢೋ ಭವತಿ.
ಯದ್ದೇ

0: ಸ್ವಜನಾನಂ ಶಕ್ತ್ಯಾ ಅಗ್ರೇ ಗಚ್ಚತಿ. ಮಮ ಭವದ್ಭ್ಯಃ ಆಗ್ರಹ ಅಸ್ತಿ, ಸ್ವಂ ಪರಿತಃ ಏತಾದೃಶಾನ್ ಪ್ರಯತ್ನಾನ್ ಅವಶ್ಯಂ ಪಶ್ಯಂತು. ಯೇ ಜನಾಃ ಸಮಾಜ ಹಿತಾಯ ಉತ್ತಮಾನಿ ಕಾರ್ಯಾಣಿ ಕುರುವಂತಿ ತಾನಿ ಪರಿಚಿನುತ, ತೇಷಾಂ ಪ್ರಶಂಸಾಂ ಕುರುತ, ತೇಭ್ಯಃ ಶಿಕ್ಷಾಂ ಮಾಪ್ನೋತು. ಶಕ್ಯತೆ ಚೇತ್ ಸ್ವಯಮಪಿ ಕಸ್ಯಚಿತ್ ಸತ್ಕಾರ್ಯಸ್ಯ ಅಂಗಂ ಭವತು. ಆಗಾಮಿ ಮಾಸೇ ಮನ್ ಕಿ ಬಾತ್ ಕಾರ್ಯಕ್ರಮೇ ಅನ್ಯಾಭಿಃ ಪ್ರೇರಣಾದಾಯಿನೀಭಿಃ ಗಾಥಾಭಿಃ ಸಹ ಪುನರಪಿ ಭವದ್ಭಿಃ ಸಹ ಸಂಬದ್ಧೋ ಭವಿಷ್ಯಾಮಿ. ಬಹು ಧನ್ಯವಾದಾಃ, ನಮಸ್ಕಾರಃ.
1: ಅಭಿಯಾಪ್ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕೆ ಮನ್ ಕಿ ಬಾತ್ ಕಾ ಸಂಸ್ಕೃತ ಅನುವಾದ ಸುನ್ ರಹೇ ಥೆ. ಯೇ ಕಾರ್ಯಕ್ರಮ ಆಕಾಶವಾಣಿ ಕೆ ದಿಲ್ಲಿ ಕೇಂದ್ರ ಸೆ ಪ್ರಸಾರಿತ ಕಿಯಾ ಗಯಾ.
2: हम आकाशवाणी नागौर के चिरमी चैनल से बोल रहे हैं, FM बैंड 103.7 मेगाहर्ट्ज़ पर. श्रोताओं, इस समय दिन के 12:07 हुए हैं. अब आप सुनेंगे विविध भारती राष्ट्रीय सेवा द्वारा प्रसारित कार्यक्रम.
3: यादों की महफिल कार्यक्रम बस कुछ ही पलों में.